ನಾಟಕಾದಿ ಪ್ರಿಯಂ ಮೂಷಿಕ ವಾಹನ ಮೋದಕ ಪ್ರಿಯಂ ಮಹಾಕಾವ್ಯ ನಾಟಕಾದಿ ಪ್ರಿಯಂ ಮೂಷಿಕ ವಾಹನ ಮೋದಕ ಪ್ರಿಯಂ ಪಾಪ ಮಗ ಮರಿ ಸರಿ ಸನಿ ಸ ಪಮ ಗಮ ಪ ದನಿ ಸರಿ ಗಮ ಪ ನಿ ಸರಿ ಸ ನಿ ಪಮ ಸಾ ನಿ ಪಮ ಗಮ ನಿ ಪಮ

ಮಧುರೆ ಮಧು ಕೈಟವ ಭಂಜಿನಿ ಕೈಟವ ಭಂಜಿನಿ ರಾಸರ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ ಐಷತ ಖಂಡ ವಿಖಂಡಿತ ರುಂಡ ವಿಕುಂಡಿತ ಶುಂಡ ಗಜಾಧಿಪತೆ ತ್ರಿಭುಗಜ ದಂಡ ವಿತಾರಣ ಖಂಡ ಪರಾಕ್ರಮ ಶೌಂಡ ಮೃಗಾಧಿಪತೆ ನಿಜ ಭುಜ

ಕಾನನ ಕುಂಡಲ ಕುಂಚಿತ ಕೇಸ ಆದವಜ ಔಧ್ವಜ ವಿರಾಜೈ ಕಾಂಧೆ ಮುಂಜನೇ ಊಸಾಜೆ ಶಂಕರ ಸುವನ ಕೇಸರಿ ನಂದನ ತೇಜ ಪ್ರತಾಪ ಮಹಾಜಗವಂದನ ವಿದ್ಯಾ

ತಪಸ್ಯ ಸೂಕ್ಷ್ಮ ರೂಪ ಧರಿಸಿ ಅಹಿದಿಕಾವ ವಿಕಟ ರೂಪ ಧರಿ ಲಂಕಜರಾವ ಭೀಮ ರೂಪ ಧರಿ ಅಸುರ ಸಂಹಾರಿ ರಾಮಚಂದ್ರ ಕೇ ಕಾಜ ಸವಾರೆ ಲಾಯ ಸಜೀವನ ಲಖನ ಜಿಯಾಯಿ ಶ್ರೀ ರಘುವೀರ ಹರಷಿ ಉರಲಾಯಿ ರಘುಪತಿ ಕಿನ್ಹಿ ಬಹುತ ಬಡಾಯಿ ಕಹಾ ಭರತ ಸಮ ತುಮ ಪ್ರಿಯ ಬಾಯಿ ಸಹಸ ವದನ ತುಮರೋ ಯಸಗಾವೈ ಅಸಕೈ ಶ್ರೀಪತಿ ಕಂಠ ಲಗಾವೈ ಸನಕಾದಿಕ ಬ್ರಹ್ಮಾದಿ ಮುನೀಸ ನಾರದ